ವಂಶಭಿವೃದ್ಧಿಕಿ ಶಾಂತಿನ ಹಿಂಸೆಯೇ ನಂದಮು ಜಗತಿನೀ ಹಿತುಲ ಕೊನೆಪುಡುಂ. ಶ್ರೀರಂಗಂ ಸತ್ಯನಾರಾಯಣ ಗಾರು ಹೈದರಾಬಾದ್. ಹಿಂಸ ಮಹಾಪಾಪ ಮಗು, ಅಹಿಂಸ ಪರಮ ಧರ್ಮಮನಿಯೇ ಇತಿಹಾಸ ಮುಲನ್. ಸಂಸಾರ ಚಕ್ರಮಂದು ಅಹಿಂಸೆಯ ನಂದಮು ಜಗತಿನೀ ಹಿತುಲ ಕೊನೆಪುಡುಂ. ಶ್ರೀಮತ್ ಶ್ರೀನಿವಾಸರ ಶ್ರೀದೇವಿ ಗಾರು ಗುಜ್ಜನಗುಂಡ್ಲ. ಹಿಂಸನು ಕೋರೆಡಿ ಪ್ರಭುವುಲು, ಹಿಂಸನು ವೀಡಂಗದಗುನು ಹೀನತ ವೀಡನ್. ಹಂಸಗ ಮಂಚಿ ನಿಗ್ರೋಲನ ಹಿಂಸೆಯ ನಂದಮು ಜಗತಿನೀ. ಶ್ರೀ ಕಾಮರಾಜ್ ಸುಧಾಕರ್ ಗಾರು ಬೆಂಗಳೂರು. ಕಂಸಾದಿ ದೈತ್ಯ ಗುಣಮುಲು ಹಿಂಸತ ಲೋಕಂ ಮುಲನ್ನೀ ಹೇಯ ಮುಜೇಯನ್. ಕಂಸಾರಿ ಚಕ್ರಹತಿತೋ ಹಿಂಸೆಯ ನಂದಮು ಜಗತಿನೀ ಹಿತುಲ ಕುನೆಪುಡುನ್. ಶ್ರೀಮತಿ ಮುಕ್ತೇವ ಮಂಜರಿ ಮಾಧುರಿ ಗಾರು ಮಚಿಲಿಪಟ್ನಂ. ಕಂಸುಡು ಹಿಂಸಿಂಚಿ ಮಡಿಸೇ ಹಿಂಸನು ಕಾಪಾಡಿ ಬುದ್ಧುಡವತಾರುಂಡ. ಹಿಂಸನು ದೂರನು ಕನಗನ ಹಿಂಸೆಯೇ ನಂದಮು ಜಗತಿನೀ ಹಿತುಲ ಕುನೆಪುಡುನ್. ಶ್ರೀಮಾನ್ ನಾರಾಯಣ ಶ್ರೀನಿವಾಸಮೂರ್ತಿ ಗಾರು ಗರಿಕೆಪರ್ರು.